0: ಆಶ್ರಮ ಕೂಡ ನಾವೆಲ್ಲರವನ್ನ ಕೈಚಿಕೊಂಡು ಪಂಡಿತ ಮಂತ್ರವನ್ನ ಹಿರಿಯ ಸಾಕಿ ಆಸೆಯಿಂದ ಬಂದು ಸರ ಮಕ್ಕಳ ಬಂಗೋಮತಿ ಅಂದ್ರೆ ಸುಖ ಸುಂದರ ಸುಂಶೇರ ಅಥವಾ ಸರ್ಕಾರ ಭವನ ಕಾರ್ಯ
1: Tuhan ada boleh gerbera ukamba dan mesti Michael termazabar bendi da ayo di kijar kebi. Kamera wadang sini karam perkoko mukata boleh tulis juga yang mazabar ka.
0: Wadang aku sangka jenis ini na aku pun perkoko tu wama dah menzo 2023 para mukata sida majlisa masa mu kuda dia dan mukata makarwa menzama aja milyar sebaik. Makaraba ma jama'a matasa da yan siyasa da anything sarakuna da dukkan su shugabannin addini kungiyoyi da dama aka raraba da amfanin jama'a lokacin sallah ta hutu lokacin 2023 sannan da ba ku muka zo da anything kayayyakin gona na anything taki da anything shinkafa